0: 大伯说的话，感情在也慢，当大金在不了。那么一准备把那家鸡杂提耶，也给家的难西哟。
1: 沙赞别打沙嘛，沙达就来嘛，罗那嘛提卡哟。ಮನ್ನ ವಶ ಕವಿತ ಪ್ರಸನ್ನ ಮನನೆ ಸಂಕ್ಷೇಪಿ ಭಾರತ ಬಯೋ.